0: ಕೂತಿರ್ ಕೂತಾರ ಬರಾರ
1: ಚಿ ಮಾನ ಕೃಷ್ಣ ಹೇರ್ಚಿರ್ ಮಲಗೋಗಿ
0: ಸಂಧೀಮ
1: ಕಲೆ ಹೇಳ್ತಿ
0: ಸಂಧಿ
1: ಸುಮ್ಮನ್ ಕದಕ್ಷನ್ ಹಾಲೇ ಬಗಂಥ ರುಚ್ ಕಾರ್ಜಿ
0: ಬಡ ಹೇ ಘರ್ ಫಿರ್ ಕಾರ್ಜಿ ಬಾಸ್ಲೇ ರಾಜೆ
1: ಚಿಂ ಗುಣನ್
0: ಉಸ್ಲೇತರ್ ಎರೇದಿ ವಂಧಾ ಸಮ್ನ ಆಮಾನೆ ಚಿಂಬಲ ಆಸ್ತಂಗನ್ ತಕ್ಷುನ
1: ಚೇಲ್ಗನ್
0: ಎತ್ಲಿ ಹಿಲಂಗ್ತೇವ ನೀಮ
1: ಹರಿವ ಜೇಸನ್ ವಂಗ್ದಿ ವಂಗ್ಮಂಗ್ನೆ
0: ಚಕ್ತನ್ ಜರಕ್ ಜಗ್
1: ಜಿಗುರು
0: ಉತ್ಮತು ಸೇದು ದಿನ್
1: ಚಂಗಾಶಿನ್ ಉಜತ್ ಕಾತರಿನ್
0: ಸಾಕ್ತ ಬಲ್ವಸು
1: ಚಂಗತ್
0: ಕಷ್ಟೇ ಬಲ್
1: ಹೋಚಿನ ಹನುವಲ್ತಿನ್ ಥುಷ್ಮಲ ಗೇತ್ ಹುಲ್ತೆ
0: ಹರ್ಲಗ್ದ ಚವಲಿಯಾಯ ಗೇತ್ ಪಸ್ತನೆ ಚಿಮು
1: ಸುನೀನ್
0: ಗುಣ
1: ವಂತಿನ್
0: ಮಕ್ತಾ ಚೂದಲ್ಲೆ
1: ಚೇನ್ ಹಾಲ್ಗೆ
0: ಕಚ್ಚೆ ಇರತ್ ಹಾಲ್ಗಾ ಗತ್ತವರ ಅಯ್ಯಾಗ ಸನ್ ತಗನ್ ಅಯ್ಯಲಗಿನ್ ಚೇನ್ ತಗದ ಗತ್ತವ ಹೂಯ್ ಆವನ್ ಹುರ ದಿಸ್ತೀನಿ ಯಗತ್ ಕರತ್ ಅಸ್ಕೊಯ್ದು
1: ಚಿತ್ತು ಚತ್ತಿಲ್ಗನರ
0: ಪರ್ನವನ್ ಹಂದಾತ್
1: ಹೀದ
0: ಇಲ್ ಚಾವಲಂಗಿ ಅಂಧಕ್ತಾರ್
1: ಉತ್ರಿಲ್ ಮನಾತ್ ಈನ್
0: ಹೂವಲ್ವಾ
1: ಹಂಗಿ
0: ಜೇಲೆ
1: ಉರುಕ್ಕರಿನ್ ಗಜಲ್ ಉನರ್ವಾ ಹುವುಗೊನ್ ಹಿಮೆಗಿ
0: ಹಾರ್ತು ಸ್ವೇಕಮಾಶಿನ್
1: ಅವಂದನ್ ಹಿಲತ್ ಉಭುರುಕ್ಸನ್
0: ಅಯಲಗಂ ಬಲ್ವಲ್
1: ಉಮಾನೆ ಚಿನ್ ಚಿಂದುರ್ ಸಂಸಗ್ತಾತ್ ಹೋಯ್ ಹುಲೇಜೆ
0: ಹದನುಗಿ ಹಲ್ಚಾತ್ರಿಯ ಗತ್ಲೇನ್

0: ಆವಿಂದೆ ನಸರಿ
1: ಅರವಣ್ಣರನ್ನ ಇಹನದ ಅಲ್ತನ್ ದೇದ್ರೆ ಚಂದ್ರರಿನ್ ಕುಂದು ತೀಗನ್ ಚಿಲ್ತಸ್ತನ್ನಿ ಊಗಂ ದೀವಲ್ ಸಂಸವಾ
0: ತಿಂಬೇನು ನಸ್ತೋಗಿನ್ ತಿಮ್ಮನ್ನೇತರು ನಿನ್ನೀ
1: ಎಲ್ಲೂ ಬರ್ರಾಕ್ಕಿ
0: ಹಿಂದೆ
1: ಇಲ್ಲ ಮುದ್ದಕ್ಕೀನ ಊಹಿದ
0: ಉಚ್ಚಾಸೆಲ್ವಾಂಜೆ
1: ಹರ ಹೊಯ್ಯರ್ ಹಂಸ ಹರ ಹೂ ನೋತ್ನೆ ಹರ್ಸ್ ಎರಡನೇ ಬೈ ನಗ ನಿಗರಿ ಬೇಕಲ್ ಅಂಚೆಲ್ಲ ನಿಲ್ಲಿಚೆ ವಾಂಗ್ಮಾಂಗ್ ಶೂಸು ಹಿಂಗೆ ಒತ್ತಾರ ಬಲ್ ಚುಬಲ್ಸನ್ ಹೊಸರ ಮನೋದ ಹಿಲಿಂಗಿನ ವಾಂಗ್ಮಾಂಗ್ ಇಲ್ಲ ಊಹನ
0: ಉತ್ತಲ್ ಮನೋದ್ ಊಳಿನ ದಲ್ ಪೊಲ್ಲಾಗದ ಇನ್ಬಲ್ ಹಿಟಿ ಸೇನಿಂದ
1: ಆವಾಸಿನ್ ನೀಕ್ ನಸಂದಾಂ ಬೋಲ್
0: ಜೀವ್ ಸಿಗ್ನೇ ತಾವು
1: ಸ್ವರ್ಗ ಸುತಿನ್ ಚಮಿ ಒದತ್ತ ಜವ ಶರ್ಕ್ ಅಲಸನ್ ಹೋಗ ನೀಕ್ ನಸಲ್ ಸೇಹಿಂ ಬರ್ಜೆ
0: ಉಸ್ತುಮ್ ಜಿ ಮಂಗುಸ್ ಮುನು ವೇತ್ತ ಚಿರ ಚಿ ಆವ್ಯನ್
1: ಯಸಿಗೆ ಅಸುನ ಕಜರಿ ಬೋಲ್
0: ಓರ್ತುನ್ ಇಲ್ಲ
1: ಊತುಮ್ ಇಂದಂದಾನ್ ಆಸಿಯಾಗ ಬೋಲ್
0: ಉಂದು ಹುರುಗರ ಕಜರ್
1: ಸೇನರನ್ ಚೆಲ್ವಿಯಾಗಲು ಪಸ್ತೋ ಬಲ್ಲ
0: ಮುನ ತುಂಬನೆ ತಿಂತಿ
1: ಆಲನ್ ಬಲ್ಲೇರ್ತಾರ
0: ಕವ್ಯಾತಿನ
1: ತುಸ್ಮಲಿನ ಉಹರ್ ಬಲ್
0: ನುಲ್ಯೋ ತೇರ
1: ಹನುವಲ್ ದಿನ್ ಕವ್ಯ ತುಸ್ಮಲ್ ಲಗ್ನೆ ಎಸ್ ಚಂದ್ರವ ತಿರ್ಗಜ ಉಹರಮ್ಮ ಮೇಲ